ಲೋನ ವಿಚಾರಿಂಪಕ ನಂದ ಸಂಗಿ ಮರಣ ವೈರಂಬುಗ ಈ ಮುನಿ ಪ್ರವರುಂಡಾಡಿನ ಎಟ್ಲು ಬರುವು ದ್ರವ್ಯಂಬಿಚ್ಚಿ ಕೈ ಕೊಮ್ಮು ಬಾಂಧವ ವರ್ತಂಬುಲ ವನ್ಯವಾಸಿದನುಮ.